ಅರತೀರ್ಜಿಸನೆಯಾರು ಅಹರಣ ಮತ್ಭೇದತಿಯಾರು ಪಾವು ಖಲ ಅಗಣ್ತಪತಾವು ಪಾಂಡ ಪಾವು ಅಮೃತ ತಟಾಲು ಕಡಿಯ ಸಬ್ಸಜ್ಜಿ ಟಕಸಾಲು ಜನಕೋ ನದರ್ ಕರ್ಮ ಜನಕಾರು ನಾನಕ ನದರಿ ನದರ್ ನಿಹಾಲ್ ಸ್ಲೋಕ ಪವನ ಗುರು ಪಾಣಿ ಪಿತಾ ಮಾತಾ ತರ್ತ ಮಹಾತ